ಶ್ರೀಸಾಯಿ ಸಾಧು ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರ

ಮೀಸಗ ಜಟಾಜೂಟ ಮುನು ಚಿರಮುನ ಮೆರೆಯಗ ಮಾರದುದು ತಂಬುರ ಮೀಸ ಜಟಾಜೂಟ ಮುನು ಚಿರಮುನ ಮೆರೆಯಗ ಮಾರದುದು ತಂಬುರ ಮೀಸ ಜಟಾಜೂಟ ಮುನು ಚಿರಮುನ ಮೆರೆಯ ಪಿಶೂಲಂಬುದಾತಿ ಪುತುಬರುಡು ತದಿ ಕದಿಂ ಕದು ಕಹಿತ ಕಯನುಸು ಪಿಶೂಲಂಬುದಾತಿ ಪುತುಬರುಡು ತದಿ ಕದಿಂ ಕದು ಕದಿ